ಫಸ್ಟ್ ಕಲರ್ ಬಗ್ಗೂ ರುಚಿ. ನನ್ನ ಶೋ ಮಿಸ್ಟರ್ ಐ ಫಸ್ಟ್ ಕಲರ್ ಸೋಗ್ತಾ ಥೀಮ್ ಸೇನರ್ ಪ್ರೋಗ್ರಾಮ್ ಕೆ ಸಶ ಮೇಲೆ ವಿಚಿ ಐ ಫಸ್ಟ್ ಕಲರ್ ಆಫ್ ದ ಶೋ. ಅಸ್ಲಾಂ ಅಲೈಕುಮ್. ठीक ठाक प्रोग्राम के साथ वेलकम हर के लिए स्टडी मासे आमीन सुमा आमीन दे तो सिटोलो सरा ಬಸ್ ದ ಪ್ರೋಗ್ರಾಮ್ ದಸೆ ಮಡ್ ಬಿಲ್ಕುಲ್ ಅದಬ್ ಸರ್ ಶೈರ ಕಿಮ್ ಪ್ರೋಗ್ರಾಮ್ ಆಗ ದಗಸಿವಿ.